0: ಪ್ರಖ್ಯಾತ ಟಾಪ್ ಸ್ಟೋರಿ.
1: ಕಪಿಲ್ ಚಂದ್ರಸೇನಗೆ ವ್ಯಾಜ್ ಅಪಕರ್ವ ನ್ಯಾಯಾಲಯ ರಿಮಾಂಡ್. ಶ್ರೀಲಂಕನ್ ಗುವನ್ ಸಮಾಗಮೆ ಹಿಡಿಪು ಪ್ರಧಾನ ವಿಧಾಯಕ ನಿಲಧಾರಿ ಕಪಿಲ್ ಚಂದ್ರಸೇನಟ್ ಅಪದೆಬೀಮ ಸಂದ ಇದಿರಿಪತ್ತು ವ್ಯಾಜ್ ಅಪಕರ್ವ ದೆದನ ಸೌನ್ ಹದುನ್ನಾದುನ್ ಪುತ್ಕಲಿಯ ಲಬಣ ವಿಸವನದಾದಕ್ವಯಾಲಿ ರಿಮಾಂಡ್ ಬಹರೇಟ ಪಾತ್ ಕರತಿಬೆನಪ. ವಿಮರ್ಶನವಲ ಪ್ರಗತಿಯ ದಕ್ಕನ ವಾರ್ತಾವಕ್ ಅಧಿಕರಣೇಟ ಇದಿರಿಪಾತ್ ಕರಮೀನ್ ಕೆಸಿಲ್ ಹತ್ತು ಪೊಲೀಸಿಯ ಸದಹಾನ್ ಕಲೆ ಪಲುಬು ಸಹ ದೇವನ ಸಕರ್ವಾನ್ ಅಪಲಬಾದೀಮ ಸದಹಾ ಅಧಿಕರಣೇಟ ಇದಿರಿಪಾತ್ ಕಲೆ ಗ್ರಾಮ ಸೇವಾ ಸಹತಿಕ ನಿಕುತ್ಕಲ ಗ್ರಾಮ ನಿಲಧಾರಿಯವರಾಗೇನ್ ಪ್ರಕಾಶ ಸಟಹಾನ್ ಕರಗನ ತಿಬೆನ ಬವಾಯ್. ಎಂ ಪ್ರಕಾಶ್ ಅನು ಪಲುಬು ಸಕರು ವಿಸೀನ್ ಬೇವಸರೆ ಜನವರಿ ಮಾಸೆ ಸಿಟ ಬೈ ಮಾಸೆ ದಕ್ವಾ ಗ್ರಾಮ ಸೇವಾ ಸಹತಿಕ ದಹಯಾಕ್ತ ದೇವನ ಸಕರು ಗ್ರಾಮ ಸೇವಾ ಸಹತಿಕ ಹತಾಕ್ತ ಲಬಾಕನೆತೈ ಪೊಲೀಸಿಯ ಅಧಿಕರಣೇಟ ದನುಗ್ದುಣ್ಣ. ಪಲಮುಹ ದಿವನ ಸಕರು ಕಲಕ ಸಿಟ್ ಮ್ಯಾಕಾರೆ ನೆಪದೆಬೀಮೇ ಕಟೀತು ಸಿದುಕರೆತಿ ಅತ್ತರ ಓನ್ ಕಪಿಲ ಚಂದ್ರಸೇನಗೆ ಜ್ಞಾತಿ ನೊವನ ಬವಟ ವಿಮರ್ಶನ ಬಲದಿ ಕರುಣು ಅನಾವರಣೆ ವಿಯತಿ ಬವೈ ಪೊಲೀಸಿಯ ಪವಸುವ. ಮೆಮ ಸಿದ್ದೇಟ ಅದಾಲ ವಿಮರ್ಶನ ಕಟೀತು ಅವಸಾನ ಕರ ನೊಮೆತಿ ಬೆವೀನ್ ಓನ್ಗೆ ಅಪೇಲಿ ಮಲಟ ವಿರುದ್ಧ ಬವದ ಪೊಲೀಸಿಯ ಅಧಿಕರಣೆ ಹಮೆಯ ಸಂಧಾನ್ ಕಲ. ಇದಿರಿಪತ್ತು ಕರುಣು ಸಲಕಾ ಬೆಲು ಮಹೇಶ್ರಾತ್ವರ್ಯ ನಿಯೋಗ ಕಲೆ ಸಕರ್ವಾನ್ ಲಬಣ ವಿಸವನದ ದಕ್ವಾ ತವದುರಟ ರಿಮಾಂಡ್ ಬಹರೇ ತೆಬೀಮಟಾಯ್.
0: Theater Top Story.